ಕಾಲನಿಧಿ ಪ್ರದಿಶ ಪ್ರದೇಶ ಕಲ್ಯಾಣಿ ವೇದಪುರ ನಾಯಕ ಧರ್ಮಪತ್ನಿ ಸತ್ಯಾಯುಧಂ ನಿಜ ಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ.